ಸ್ವಾಮ್ ಶ್ರೀಶೈಲಸ್ಥಲವಾಸಿನೀಂ ಭಗವತೀಂ ಶ್ರೀಮಾತರಂ ಭಾವಯೇ. ಓಂ ಶ್ರೀ ದುರ್ಗಾಲಕ್ಷ್ಮೀ ಸರಸ್ವತಿಭ್ಯೋ ನಮಃ.

ಶಿವಸ್ಯ ಶುಕ್ಮೇನ ಪ್ರದಾತಾರಂ ತಾರಿಖ ಊಜನ್ನೋಧೇ ದ್ವಿಪದೇ ಚತುಃಪದೇ ಅನ್ನಂ ಬ್ರಹ್ಮಾರಸೋರ್ವಿಷ್ಣು ಭೋಕ್ತಾ ದೇವೋ ಮಹೇಶ್ವರ ಏವಂ ಧ್ಯಾತ್ವಾ ತು ಯೋ ಭುಂಕ್ತೇ ಸೋ ಅನ್ನದೋಷೇನ ಲಿಪ್ಯತೇ